ಕೂಡಲೇ ಚರ್ಚಿಸಲು ಭೂಮಿಸಿ ತಿಳಿಸಿರೋತಿವಲ್ಲ ಡಾಕ್ಟರ್ ದುಃಖದ ಸಿಬ್ಬಂದಿ ಪಲಾವಿಸಿ ಕೊಂಡಿ ನಾನು ಮಾರ್ಗದರ್ಶನ ಲೀಸಿಲ್ಲ ಮತಾಂಡವಾಗಿ ನಶೆ ಜಾತಿಯವಲ್ಲ ಮಾಲೂಮ್ ಬಂಬಸ್ಲೈ ತುಂಬಿದಲೇ ಭೂಮಿಸಿ ಭೂತಾಂಡಿ ಭೂಮಿತಾನು ನೀಲ್ಲ ನಾ ದಾಸ ಭೂಮಿ ನೀ ಮಾಮೂಲಿ ತಲ ಕೊಂಡಿ ಆರ ಕುಂಜು ನಿಮ್ಗೆದಾನ್ ದರ್ಗಾ ಜಾವಲಾಮಿ ಎಕ್ಕಿ ಬಿಂದೇ ಸುತಾಂ ಕುಸ್ಲಾ ಶ್ರೇಷ್ಠ ಇಂದ್ರಾಂಜಲಿ ನೆಕ್ಕೊಂಡಿ ನೀಲ್ಯಾಮಿ ನಿಂತುಳ ಸುಜಾವು ಈ ನೀನ್ ನಿಯಮ ಶ್ರೀತಿ ನೆಸಿಂಗಿ ತಾಮ್ರಿ ನಮ ದೀ ನಿಯಮ ನಮ್ಮ ಶ್ರೇಷ್ಠ ಗಮನ ನನ್ನ ಕಾಂಕ್ಯ ಕಾಂಕ್ಯ ನಯ ವಿರಮಾತು ನಮ್ಮ ತೀ ಗಮಲವಾನಿ ನಮ್ಮ ತೀ ಮೂಲ ಹೌದು ಸುತ್ತಾ ನೀತಿ ಸಮಾನ್ ನಮ್ಮ ತೀ ನೀ ಸಿದ್ಧಾಂ ಯೇಸು ಕೃಷಿ ತಂದನ ಕೇನ್ ನಗದಿ ನಮ್ಮ ನ್ಯಾಸ ನಿಯಮ ಸಿಂಗಿ ಕಾಂಗಿ ಕೊಂಡೋಗಿ ತಿಂಗಿ ಲಾರದು ಬುದ್ಧಿ ಕಾಂಗಿ ತಿಂಗಿನ ಸಂಜೆ ಲಾರದು ಕೊಂಡೋಗಿ ಬಿತ್ತಿ ಮುದ್ರ ಜಾತಿ ಬಲ ಸುಜ ಮಾತೆ ಸಿಂಗ್ ನೀಟ ಮಾತೆ ಸಿ ಕಾಂಗಿ ಕಾಂಗಿ ಮಲ ಜೀ ದಾಸಿ ನೀತಿ ಅಸುರಿಯ ನೀ ನಿಮ್ಮ ಸೋಜ ನೀ ನಲ ವಿತಂ ನೀತಿ ತಮ್ಮ ನಲನ ಸಂತಮುಲ ನೀಟ ಪೂರ್ತಿ ಲಗ್ನ ಪರ್ತಿಲ್ಲ ಶರ್ಜೆ ಗುಣಿ ಗುಣ ವಿಮಲ ನಾನಿ ದೇವಿಗೆ ಮುಖಾರಣ ಜನ ಇದು ಶಾಸೆ ನಿಯಮ ಸಾರಲವನು ನಿಯಾಕಿ ದಿವಿ ಸುದ್ದಿ ಕೆರೆ ಗುಣವತಾಂ ಚಿನ್ನೋಯಿ ನಮತಿಗೆ ಭಯ ಛಗಳ ಲಾಭ ಜಾನಿ ಸಿಗಾಸಿ ನಿಲ್ಲ ನದಿಗೆ ಭೂತಾಂ ಭೂಲ ರಂಗಿ ಮತ ಜಾನಿ ತಪಾದಿ ಅಂಬಂದ ನೀ ಸಮನಾಡಿಗೆ ನರ ಕ್ಷಮಿಸಿದ ನಿಯ ದುಷ್ಟಿಯ ಇದು ನಮ್ಮ ಮಗರ್ ಕೀ ಹೋದು ಬರಲ ಹಮ್ಮಿ ಭೂಲ ಕೊಂಡಿಗೆ ಧುಂಜಾನಿಗೆ ರಕ್ಷಣ ಹಮ್ಮಿ ಶಿವತಾ ದುಷ್ಟು ನಿಜಿಲ ನ್ಯಾ ನಿದ್ರೆ ಜಾನಿ ನಗರ್ ಜಾನಿ ನಿಯಮಿ ಮಲ ಸಂಬಂಧಿ ನಮ ಜಾನಿ ಈ ಗ್ರಾಮೀಣಿ ಜಾನಿ ನಿಯಮ ಜಾನಿ ನಿಜಾತಿ ಚಂದ್ರಿಗೆ ಸಂಜಾನಿಗೆ ಚರ್ಚಿ ವಿಧಿ ನಿಯತನ ಕೊಂಡಿಗೆ ಶಾಸೆ ಹಲೆ ಲಾಗಿ ಸೊಪ್ಪೈಲ ದುಃಖ ನೀ ಮಾಮು ಜಗಿದೆ ಹೆಂಚರು ಹಲೆ ಲಾಗಲ ದುಃಖ ದುಃಖಗಳು ನಿಯತಿ ದುಃಖಗಳು ಲಾಗದೆ ನಿಯಮ ಅನಸ್ಮಿಸು ನದಿಗೆ ಲಾಮ್ನ ಸಿಗ ಜಾನಿ ಹೆಂಗೆ ಕಾಂಬಲುಕ್ಕೆ ಬರಲ ಹಂಬಲಿನ ಮಗರ್ ಜಾನಿ ಪಾಕ್ಷಂಗ ಬೇಕು ಈ ಪಾಕ್ಷರ್ದಿ ಶಾಸೆ ಲಾಗಿ ಹಲೆ ಲಾಗಿ ಫೋನ ಮನಸ್ಸಿನ ಈ ಅಮೂಲ್ಯ ಹೊತ್ತ ಭೂಮಿಯ ಶುದ್ಧ ಸಲ್ಲಿಸಿ ಮುಖದಲ್ಲಿ ನಿಮಿಷ ಬಳಸು ಉದ್ಯಾನೆ ಜೀವಿಯಿಂದ ಭೂಮಿ ಮಲ್ಲಿದ ನಮ್ಮ ಮಗರ್ ಜಾಸಿನ ಮನಿದ ಶುದ್ಧತೆ ತೋಣ ನಮಗೆ ಆನಂದಿ ಎಂಬ
கொஞ்ச ஏசியில முக்கியத்துவம் சிரித்து மின்சம் ஐயத்துவம் நக்குல மின்சம் தெரிவித்து கொஞ்ச ஏசி மிக நம்ம சூழ்நிலை நம்ம ஆட்டியும் கேட்டுக்கலாம் சரி சொப்ப நீங்க கொஞ்ச கேட்டியும் மேல தண்ணி தெரியுமா நம்ம தகுதி மலரா தீமாய் கொஞ்ச ஏசி தகவல் மேல தூமி நாக்கு நீல தகவல் அண்ணன் நம்ம தாக்கி திப்பி ஜிம்மி திப்பி நிற்கு நம்ம தாக்கு நீலா நாட்டின் சிங்கி கொஞ்சி கேட்டுல காங்க மீன் வாசி விஷால் நம்ம கேட்டோ சினி தீமி வாசி தீம் கொண்டு விஷால் கொஞ்ச கொஞ்சம் தெரிஞ்சு மாற்றி சூரிய மலம்.